0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗಜಮುಖನೆ ಸಿದ್ಧಿದಾಯಕನೆ ಮಧ್ವೇಶ ವಿಠಲದಾಸರ ರಚನೆ ಹಾಡಿದ್ದಾರೆ ಎಂ ವೆಂಕಟೇಶ್ ಕುಮಾರ್. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ದ ಬಿಗ್ನಿಂಗ್ ಗಜಮುಖನೆ ಸಿದ್ಧಿದಾಯಕನೆ ಸಂಗ್ ಬೈ ಎಂ ವೆಂಕಟೇಶ್ ಕುಮಾರ್, ರಿಟನ್ ಬೈ ಮಧ್ವೇಶ ವಿಠಲದಾಸ.

ಎಂಎಲ್ ವಸಂತಕುಮಾರಿ ಅವರ ದನಿಯಲ್ಲಿ ಪುರಂದರದಾಸರ ರಚನೆ ಜಯ ಜಯ ಜಯ ಜಾನಕಿ ಕಾಂತ. ನೌ ಎಂಎಲ್ ವಸಂತಕುಮಾರಿ ಪ್ರೆಸೆಂಟ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ ಜಯ ಜಯ ಜಯ ಜಾನಕಿ ಕಾಂತ.

ಏನು ಧನ್ಯಳೋ ಲಕುಮಿ ಪುರಂದರದಾಸರ ಈ ರಚನೆ ಹಾಡಿದ್ದಾರೆ ಎಂಎಸ್ ಶೀಲಾ. ನೌ ಅ ಕಂಪೋಸಿಷನ್ ಆಫ್ ಪುರಂದರದಾಸ ಸಂಗ್ ಬೈ ಎಂಎಸ್ ಶೀಲಾ. ಏನು ಧನ್ಯಳೋ ಲಕುಮಿ.

ಸಾಗಿ ಬಂದೆ ಪ್ರಭುವೆ ವಿಠಲೇಶ್ವರ ರಚನೆ, ಹಾಡಿದರೆ ವಿನಾಯಕ ತೊರ್ವಿ. ಸಾಗಿ ಬಂದೆ ಪ್ರಭುವೆ ರಿಟನ್ ಬೈ ವಿಠಲೇಶ, ಸಂಗ್ ಬೈ ವಿನಾಯಕ ತೊರ್ವಿ.

ಚಂದ್ರ ಗುಣಸಾಂದ್ರ ಗೋಪಾಲದಾಸರ ರಚನೆ ಹಾಡಿದ್ದಾರೆ ಸಿಕೆ ತಾರಾ ಮತ್ತು ವೈಎಸ್ ಇಂದಿರಾ. ಚಂದ್ರ ಗುಣಸಾಂದ್ರ ರಿಟನ್ ಬೈ ಗೋಪಾಲದಾಸ ಸಂಗ್ ಬೈ ಸಿಕೆ ತಾರಾ ಅಂಡ್ ವೈಎಸ್ ಇಂದಿರಾ.

0: ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.
1: ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಅಮೃತ ವೆಂಕಟೇಶ್. ಭಾಗವಹಿಸುವ ವಿದ್ಯಾರ್ಥಿನಿ ಶಾರದಾ ಎಂ.
2: ನಮಸ್ತೆ ಮೇಡಮ್.
3: ನಮಸ್ತೆ ಶಾರದಾ. ಕಳೆದ ತರಗತಿಯಲ್ಲಿ ಗಾಂಗೆಯ ವಸನಧರ ಹಮೀದ್ ಕಲ್ಯಾಣಿ ರಾಗ ಕೃತಿಯ ಚರಣ ಮಾಡಿದ್ವಿ.
2: ಹಾಂ,
3: ಇನ್ನು ಮಧ್ಯಮಕಾಲ ಸಾಹಿತ್ಯ ಮಾಡಬೇಕು. ಅದಕ್ಕಿಂತ ಮುಂಚೆ ಚರಣ ಒಂದ್ಸತಿ ಅದುವರೆಗೂ ಹಾಡೋಣ.
2: ಸರಿ.

0: ಈಗ ಮಧ್ಯಮಕಾಲ ಸಾಹಿತ್ಯ. ಸರಸಿಜ ಭವ ವಲ ವಿದಳನ ಪರಿಣುತ ಕೃಪಾವಾಸ ಭವೇಕ್ಷಿಪಮ ವಿಷಯ ಸರಿ ಸ
1: ಸರಿ ಸ
0: ಮಾಗ ಪಾಪ
1: ಮಾಗ ಪಾಪ
0: ಸರಿ ಸ ಮಾಗ ಪಾಪ
1: ಸರಿ ಸ ಮಾಗ ಪಾಪ
0: ಸಮದಲ್ಲಿ ಶುರುವಾಗತ್ತೆ.

0: ಪಮದ ಪಪ
1: ಎರಡನೇ ಪಂಚಮ ಧೃತದಲ್ಲಿ ಬೀಳುತ್ತೆ. ಎರಡನೇ ಧೃತದಲ್ಲಿ ಪಮದ ಪಪ
0: ಪಮದ ಪಪ
1: ಮದ ಪಪ ಮಮ ಗ ಪರೀಸ
0: ಮದ ಪಪ ಮಮ ಗ ಪರೀಸ
1: ಋಷಭ ಮಧ್ಯಮದಿಂದ ಮದ ಪಪ ಮಮ ಗ ಪರೀಸ
0: ಮದ ಪಪ ಮಮ ಗ ಪರೀಸ
1: ಪರೀಸ
0: ಪರೀಸ
1: ಕಾರ್ವೇಲಿಲ್ಲ ಅಲ್ಲಿ.

ಗಂಗೆ ವಸನಧರ ಪಲ್ಲವಿ ತಗೊಳ್ಳುವಾಗ ವಿಷಯನ ಪಾಮದ ವಿಷಯ ಆಮೇಲೆ ಗಂಗೆಯ ಮೂರನೇ ಸಂಗತಿ ಬರುತ್ತೆ ಅಲ್ಲಿ ವಿಷಯ.

0: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಅಮೃತ ವೆಂಕಟೇಶ್, ಭಾಗವಹಿಸಿದ ವಿದ್ಯಾರ್ಥಿನಿ ಶಾರದಾ ಎಂ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್, ಅಲಾಬ್ ಜೋಡ್ ವಿಲಂಬಿತ್ ಹಾಗೂ ಧೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
2: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ರಾಗ್ ನಟ್ ಭೈರವ್, ಅಲಾಬ್ ಜೋಡ್ ವಿಲಂಬಿತ್ ತೀನ್ ತಾಲ್.

0: ಇದುವರೆಗೆ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ವಿಜಯ್ ಘಾಟೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ವಿಜಯ್ ಘಾಟೆ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಈಮನಿ ಶಂಕರ ಶಾಸ್ತ್ರಿಯವರ ವೀಣಾವಾದನ ಪ್ರಸಾರ ಮಾಡುತ್ತಿದ್ದೇವೆ. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ಎಂಎಸ್ ರಾಮಯ್ಯ ಅವರಿಂದ, ಘಟ ಬೆಂಗಳೂರು ಕೆ ವೆಂಕಟರಾಮ್ ಅವರಿಂದ. ಮೊದಲಿಗೆ ಕೇಳಿ ಈಮನಿ ಶಂಕರ ಶಾಸ್ತ್ರಿಯವರ ಸ್ವಂತ ರಚನೆ ನೀದಾಸುಡನು ವರಾಳಿರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಪ್ರೆಸೆಂಟ್ ವಿನರ್ ರೆಸೈಟಲ್ ಬೈ ಈಮನಿ ಶಂಕರ ಶಾಸ್ತ್ರಿ ಅಕಂಪನಿ ಸಾರ್ ಆನ್ ದ ಮೃದಂಗಂ ಎಂಎಸ್ ರಾಮಯ್ಯ, ಆನ್ ದ ಘಟಂ ಬೆಂಗಳೂರು ಕೆ ವೆಂಕಟರಾಮ್. ಟು ಬಿಗಿನ್ ವಿತ್ ನೀದಾಸುಡನು, set to Varali Raga Aditala, its own composition.

ಎನ್ನೀಗ ಆರಬಿರಾಗ ಖಂಡಚಾಪು ತಾಳದಲ್ಲಿರುವ ಸ್ವಾತಿ ತಿರುನಾಳರ ರಚನೆ ನರಸಿಂಹ. ನೌ ನರಸಿಂಹ ಸೆಟ್ ಟು ಆರಬಿರಾಗ ಖಂಡಚಾಪು ತಾಳ ರಿಟನ್ ಬೈ ಸ್ವಾತಿ ತಿರುನಾಳ್.

ಈಗ ದಯಾ ಜೋ ಚುಟುಕಿಡಿ ಗಾನವರ್ಧಿನಿರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ರಚನೆ. ದಯಾ ಜೋ ಚುಟುಕಿಡಿ ಸಟ್ಟು ಗಾನವರ್ಧಿನಿರಾಗ ಆದಿತಾಳ ರಿಟನ್ ಬೈ ತ್ಯಾಗರಾಜ.

ಶ್ರೀಮನಿ ಶಂಕರಶಾಸ್ತ್ರಿಯವರ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಎಂಎಸ್ ರಾಮಯ್ಯ, ಘಟ ಬೆಂಗಳೂರು ಕೆ ವೆಂಕಟರಾಮ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ವೀಣಾ ಕುಪ್ಪಯ್ಯರ್ ವಿರಚಿತ ಬಾಗುಮೀರ ಶಂಕರಾಭರಣ ರಾಗ ರೂಪಕ ತಾಳದಲ್ಲಿದೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ರೆಸೈಟಲ್ ಬೈ ಈಮನಿ ಶಂಕರಶಾಸ್ತ್ರಿ. ಅಕಂಪನಿಸ್ ಆರ್ ಆನ್ ದ ಮೃದಂಗಂ ಎಂಎಸ್ ರಾಮಯ್ಯ, ಆನ್ ದ ಘಟ್ ಬೆಂಗಳೂರು ಕೆ ವೆಂಕಟರಾಮ್. Now, continuing the program, let us listen to a composition of Veena Kuppayyar, Bagumira, Shankara Bharana Raga, Roopaka Thala.

ಇದುವರೆಗೂ ಈಮನಿ ಶಂಕರ ಶಾಸ್ತ್ರಿಯವರಿಂದ ವೀಣಾವಾದನ ಆಲಿಸಿದಿರಿ. ಮೃದಂಗ ಸಹಕಾರ ನೀಡಿದವರು ಎಂಎಸ್ ರಾಮಯ್ಯ ಘಟ್ಟ, ಬೆಂಗಳೂರು ಕೆ ವೆಂಕಟರಾಮ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. To listeners in today's program, you just heard Veena recital by E. Mani Shankara Shastri. Our companies were On the Mridangam, M.S. Ramayya, On the Ghatam, Bengaluru K. Venkataram. This program is a contribution of Akashvani Bengaluru. Anytime, Indian music.

0: ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳುವಿರಿ. ರಾಗ್ ಮೇಘ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಗರಜ ಘನ, ಧೃತ್ತೀನ್ ತಾಲ್ ಜರನಾ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಪ್ರಭುದೇವ್ ಸರ್ದಾರ್. ರಾಗ್ ಮೇಘ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್, ಗರಜ ಘನ, ಧೃತ್ ತೀನ್ ತಾಲ್ ಜರನಾ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬಸವರಾಜ್ ಗೋನಾಳ್. ಕಾರ್ಯಕ್ರಮವನ್ನು ಮುಂದುವರೆಸ ಇನ್ನೀಗ ರಾಗ್ ಛಾಯಾ ನಟ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಅಬ್ಗೂಂದ್, ಧೃತ್ತೀನ್ ತಾಲ್ ಗಗರಿ ಮೋರೇ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಪ್ರಭುದೇವ್ ಸರ್ದಾರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಛಾಯಾ ನಟ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಅಬ್ಗೂಂದ್, ಧೃತ್ ತೀನ್ ತಾಲ್ ಗಗರಿ ಮೋರೇ.

0: ಕೊನೆಯವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಸರ್ದಾರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ಕೋಡ್, ಹಾರ್ಮೋನಿಯಂ ಬಸವರಾಜ್ ಗೋನಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: You are listening to vocal recital by Shri Prabhudev Sar. He was accompanied on tabla by Pandit Raghunath Nakot, harmonium by Shri Basavaraj Gonhalo.
2: This program is the contribution of Akashwani Dharwad, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾ ಹರ್ಟ್ಸ್ಗಳು
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಅಮಿತ್ ಎ ನಾಡಿಗ್ ಅವರಿಂದ ಕೊಳಲು ವಾದನ, ವಯಲಿನ್ ಸಹಕಾರ ವಿದ್ವಾನ್ ಎಂ ಆರ್ ದಯಾಕರ್, ಮೃದಂಗ ಎ ರೇಣುಕಾ ಪ್ರಸಾದ್, ಖಂಜಿರ ಸುನಾಥ್ ಅನೂರ್. ಅಮಿತ್ ಎ ನಾಡಿಗ್ ತಮ್ಮ ಕೊಳಲು ವಾದನವನ್ನು ಸ್ವಾತಿ ತಿರುನಾಳರ ರಚನೆಯೊಂದಿಗೆ ಆರಂಭಿಸುತ್ತಿದ್ದಾರೆ. ದೇವದೇವ ಕಲಯಾಮೆ ಮಾಯಾ ಮಾಳವಗೌಳರಾಗ ರೂಪಕತಾಳ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಫ್ಲ್ಯೂಟ್ ರಿಸೈಟಲ್ ಬೈ ಅಮಿತ್ ಎ ನಾಡಿಗ್. ಹಿ ಇಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎ ರೇಣುಕಾ ಪ್ರಸಾದ್ ಅಂಡ್ ಆನ್ ದ ಖಂಜಿರ ಸುನಾಥ್ ಅನೂರ್. ಟು ಬಿಗಿನ್ ವಿತ್ ದೇವದೇವ ಕಲಯಾಮಿ, ಸೆಟ್ ಟು ಮಾಯಾ ಮಾಳವಗೌಳರಾಗ ರೂಪಕತಾಳ, ಅ ಕಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್.

ಇನ್ನೀಗ ದೇವಾದಿದೇವ ಸುನಾದ ವಿನೋದಿನಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ ಮೈಸೂರು ವಾಸುದೇವಾಚಾರ್ ಅವರ ರಚನೆ. ನೌ ಅ ಕಂಪೋಸಿಷನ್ ಆಫ್ ಮೈಸೂರು ವಾಸುದೇವಾಚಾರ್ ಸೆಟ್ ಟು ಸುನಾದ ವಿನೋದಿನಿ ರಾಗ ಆದಿತಾಳ ದೇವಾದಿದೇವ.

ಅಮಿತಿಯ ನಾಡಿಗವರಿಂದ ಕೊಳಲು ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎ ರೇಣುಕಾ ಪ್ರಸಾದ್, ಖಂಜಿರ ಸುನಾದ್ ಅನೂರ್. ಇನ್ನೀಗ ಆಡಮೋಡಿಗಲದ ರಾಮಯ್ಯ, ಚಾರುಕೇಶಿರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ರಚನೆ. ಜಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ಅಮಿತಿಯ ನಾಡಿಗ್. ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎ ರೇಣುಕಾ ಪ್ರಸಾದ್ ಅಂಡ್ ಆನ್ ದ ಖಂಜಿರ ಸುನಾದ್ ಅನೂರ್. Now, a composition of Tyagaraja set to Charukeshiraga Aditala, Aadamodigalada Ramayya.

ಇದುವರೆಗೂ ಅಮಿತಿ ನಾಡಿಗ್ ಅವರಿಂದ ಕೊಳಲು ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸಹಕಾರದಲ್ಲಿ ಎ ರೇಣುಕಾ ಪ್ರಸಾದ್, ಖಂಜಿರ ಸಹಕಾರ ನೀಡಿದವರು ಸುನಾದ್ ಅನೂರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ಅಮಿತಿ ನಾಡಿಗ್. ಹಿ ವಾಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎ ರೇಣುಕಾ ಪ್ರಸಾದ್ ಅಂಡ್ ಆನ್ ದ ಖಂಜಿರ ಸುನಾದ್ ಅನೂರ್. This program is a contribution of Akashwani Bengaluru, anytime Indian music.